ಬಿಯಲೆ ಮನೇಕನ ಚೇತಸ ಮೂಡ ಮನ ಹರ ಬಿಸರತ ತೇರೆ ಗುಣ ಗಳೆಯ ರಹಾವೋ ನಾಹೋ ಜತಿ ಸತಿ ನಹಿ ಪಡೆಯ ಮೂರ್ಖ ಮುಗದ ಜನಂ ಭಯ ಪ್ರಣವತ್ ನಾನಕ ತಿನಕಿ ಶರಣ ಜಿನ ತೂ ನಾಹಿ ವಿಸರಿಯ ಆಸಾ ಮಹಲ್ಲಾ ಪಂಜವಾ ಭಈ ಪರಾಪತ ಮಾನುಖ ದೇ ಹುರಿಯ ಗೋಬಿಂದ ಮಿಲಣ ಕೀ ಏ ತೇರಿ ಬರಿಯಾ

ಅನಕನೆಬಿಹೀನಾಲಷ್ಟಪದಿ ರಮಯ್ಯಾಕೆ ಗುಣಚೇತಪರ ನೀ ಗಮನಮೂಲತೆ ಗಮನದೃಷ್ಟಾನಿ ಜಂತು ಸಾಜ ಸವಾರ ಸಿಂಗಾರ್ಯ ಗರ್ಭಗನ ಮೇ ಜನೆ ಉಭಾರ್ಯ

ಆಚಾರ್ಯ ಕಥಾ ಅಷ್ಟಪದಿ ಸಾಧಕ ಸಂಘ ಮುಖೂಜಲ ಹೋತ ಸಾಧ ಮಾಲ ಸಗಲೀಕೋತ ಸಾಧಕ ಸಂಘ ಮಿಟೆ ಅಭಿಮಾನ ಸಾಧಕ ಸಂಘ ಪ್ರಕಟ ಸುಗಯಾನ ಸಾಧಕ ಸಂಘ ಭುಜ ಪ್ರಭನೇರ ಸಾಧಸಂಘ ಸಭೋತನ ಬೇರ ಸಾಧಕ ಸಂಘ ಪಾಯ ನಾಮ ರತನ ಸಾಧಕ ಸಂಘ ಏಕುಪುರ ಜತನ ಸಾಧಕಿ ಮಹಮಾ ಬರ್ಣೇ ಕೌನ ಪುರಾಣಿ ನಾನಕ ಸಾಧಕಿ ಶೋಭಾ ಪರ ಮಹೇ ಸಮಾನಿ ಸಾಧಕ ಸಂಘ ಅಗೋಚರ ಮಿಲಾಯ ಸಾಧಕ ಸಂಘ ಸದಾ ಪರ ಫುಲ ಸಾಧಕ ಸಂಘ ಆವೇ ಬಸ್ ಪಂಚ ಸಾಧಸಂಗ ಅಮೃತ ರಸ ಪುಂಚ ಸಾಧಸಂಗ ಹೇ ಸಬಗಿ ರೇನ್ ಸಾಧಕ ಸಂಘ ಮನೋಹರ ಬ್ಯಾನ್ ಸಾಧಕ ಸಂಘ ನಾ ಕತ್ಮೂತಾವೆ ಸಾಧಕ ಸಂಘ ಸದಾ ಅಸ್ತತ್ಮರ ಪಾವೆ ಸಾಧಕ ಸಂಘ ಮಾಯಾತೆ ಪೆನ್ ಸಾಧಸಂಗ ನಾನಕ ಪ್ರಭು ಸುಪ್ರಸನ್ನ ಸಾಧಸಂಗ ದುಷ್ಮನ್ ಸಾಮೀತ ಸಾಧು ಗಹ ಸಂಘ ಮಹಾಪುನೀತ ಸಾಧಸಂಗ ಕಶ್ಯೋ ನಹಿ ಬೈರ್ ಸಾಧಕ ಸಂಘ ನಾ ಬಿಂಗಾ ಪೈರ್ ಸಾಧಕ

ಬ್ರಬ್ರಚಿ ಬಹಬಿದ ಆನಂದ ಪ್ರಕಾರಷ್ಟಪದಿ ಕೈಕೋಟ್ ಹೋಯ ಪೂಜಾರಿ ಕೈಕೋಟ್ ಆಚಾರ ವ್ಯವಹಾರಿ ಕೈಕೋಟ್ ಭಯ ತೀರ್ಥವಾಸಿ ಕೈಕೋಟ್ ಬನ್ ಪರಮೇ ಉದಾಸಿ ಕೈಗೂಡ ಬೇದಕೆ ಸುರೋತೆ ಕೈಗೂಡ ತಪೀಸರು ಹೋತೆ ಕೈಗೂಡ ಆತಮ ಧ್ಯಾನ್ ತಾರೆ ಕೈಗೂಡ ಕಬ ಕಾ ಬಿಚಾರೆ ಕೈಗೂಡ ನವತನ್ನಾಮ ಧ್ಯಾವೇ ನಾನ ಕರ್ತೆ ಗಾಂತನ ಪಾಮೆ ಕೈಗೂಡ ಭಯ ಅಭಿಮಾನಿ ಕೈಗೂಡ ಅಂಧ ಜ್ಞಾನಿ ಕೈಗೂಡ ಕೃಪನ ಕಠೋರ ಕೈಗೂಡ ಅಭಿಗಾತಮನೆ ಕೋರ ಕೈಗೂಡ ಪರ ದರ್ಭ ಕೋ ಹಿರೇ ಕೈಗೂಡ ಪರ ದುಃಖನಾ ಕರಹ ಕೈಗೂಡ ಮಾಯಾಸರ ಮಾಹೇ ಕೈಗೂಡ ಪರದೇಶ ಬ್ರಹ್ಮಾಹೆ ಜಿತ್ ಜಿತ್ ಲಾಭೋ ತಿತ್ ತಿತ್ ಲಗ್ನಾ ನಾನ ಕರ್ತೆ ಕೀ ಜಾನೆ ಕರ್ತಾ ರಚನಾ ಕೈಗೂಡ ಸಿದ್ಧ ಜತಿ ಯೋಗಿ ಕೈಗೂಡ ರಾಜೇ ರಸ ಭೋಗಿ ಕೈಗೂಡ ಪಂಕಿ ಸರ್ಪ ಉಪಾಯ ಕೈಗೂಡ ಪಾತ್ರ ಬಿರ್ಖನ ಬಜಾಯ ಕೈಗೂಡ ಪವನ ಬಾಣಿ ಮ ಸಂತನ ಕೈಗೂಡ ದೇಶ ಭೂಮಂಡಲ ಕೈಗೂಡ ಸಸಿಯರ ಸೂರ್ಣ ಕ್ಷೇತ್ರ ಕೈಗೂಡ ದೇವ ದಾನವ ಇಂದರ ಶೇರ ಶತ್ರ ಸಗಲ ಸಮಗ್ರಿ ಬನಾಯ ಸೂತಾರೇ ನಾನ ಗೇ ಜೇಸ ಜಿಸ ಪಾವೇ ತೇಸ ತೇಸ ನೇ ಸ್ತಾರೇ ಕೈಗೂಡ ರಾಜಸ್ತಾಮ ಸಾತಕ ಕೈಗೂಡ ಭೇದ ಪುರಾಣ ಸಿಮರ್ತರ ಶಾಸ್ತ ಕೈಗೂಡ ಕೀರತನ ಸಮುಂದ ಕೈಗೂಡ ನಾನಾ ಪ್ರಕಾರ ಜಂತ ಕೈಗೂಡ ಕೀಯೇ ಚರ ಜೀವೇ ಕೈಗೂಡ ಗಿರಿ ಮೇರ ಸುವರ್ಣ ಥೀವೇ ಕೈಗೂಡ ಜಖ್ಯಾ ಕಿನ್ನರ ಪಿಸಾಚ ಕೈಗೂಡ ಭೂತ ಬರೇ ಸೂಕರ ಮಿರೇ ಗಾಚ ಸಪ್ತೇ ಡೇರಾ ಸಭೂತೇ ದೂರ್ ನಾನಕ ಅಲಪ್ತ್ರಯಾ ಪ್ರಭೂರ್ ಕೈಗೂಡ ಪಾತಾಲ ಕೇ ವಾಸಿ ಕೈಗೂಟ ನರಕ ಸ್ವರ್ಗ ನಿವಾಸಿ ಕೈಗೂಡ ಜನ್ಮೇ ಜೀವೇ ಮರೇ ಕೈಗೂಡ ಕೈಗೂಡ ಬಹು ಜೂನ್ನಿ ಫಿರಹೇ ಕೈಗೂಡ ಬೈಠತೀ ಖಾಏ ಕೈಗೂಡ ಘಾಲೇ ಥಕ ಪಾಹೇ ಕೈಗೂಡ ಕੀಏ ತಲಮಂದ ಕೈಗೂಡ ಮಾಯಾ ಮೈ ಚಿಂತ ಜಯ ಜಯ ಭಾಣಾ ತೈ ತೈ ರಾಖೇ ನಾನಕ ਸਭ ਕੁਛ ਪ੍ਰਭ ਕਾ ਹਾਥੇ ਕੈਕੋਟ ਭੈ ਭੈ ਰਾਗੀ ਰਾਮ ਨਾਮ ਸੰਗ ਤਿਲ ਨਿਵ ਲਾਗੀ ਕੈਕੋਟ ਪ੍ਰਭ ਕੋ ਖੋਜੰਤੇ ਆਤਮ ਮੈਂ ਪਾਰ ਬ੍ਰਹਮ ਲਹੰਤੇ ਕੈਕੋਟ ਦਰਸ਼ਨ ਪ੍ਰਪਿਆਸ ਤਿਨਕੋ ਮਿਲਿਓ ਪ੍ਰਭ ਬਿਨਾ ਆਸ ਕੈਕੋਟ ਮੰਗੇ ਸਤ ਸੰਗ ਪਾਰ ਬ੍ਰਹਮ ਦਿਲ ਲਾਗਾ ਰੰਗ ਜਨ ਕੋ ਆਪ ਸੁ ਪ੍ਰਸੰਨ ਨਾਨਕ ਤੇ ਜਨ ਸਦਾ ਧਨ ਧਨ ਕੈਕੋਟ ਖਾਣੀ ਅਰ ਖੰਡ ਕੈਕੋਟ ਆਕਾਸ਼ ਬ੍ਰਹਿਮੰਡ ਕਈ ਗੋਡ ਹੋਏ ਅਵਤਾਰ ਕਈ ਜੁਗਤ ਕਿੰਨੋ ਵਿਸਤਾਰ।

ಕಹಾವತ್ ಕೌ ನಾರ್ಕ ಕೌ ಸ್ವರ್ಗಮಂಶಾವದಾಲ್ ಜಾಲ ಮಾಯಾ ಜಂಜಾಲ ಹೋಮೇಮೋ ಪರಂಬೆಪಾರ ದೂಕ್ ಸುಗಮಾನ ಅಪಮಾನ ಅನಕ ಪ್ರಕಾರ ಕಿಯೋ ಬಖ್ಯಾನ ಅಪನ ಖೇ ಲಾಭ ಕರ್ತ ದೇಖ ಖೇಲ ಸಂಕೋಚ ಅಥವಾ ನಾನಕ ಏಕ ಅಪಗತ ಭಗತ

ಜನಕೆ ಕೋಪಸರೆಯ ದುಜಾಕೆ ದೃಷ್ಟಾರ್ ಅಷ್ಟಪದಿ ಆಪ್ ಕಥೆಯ ಸೊನ್ನೆಹಾರ ಪೇಕಾಭಿಸ್ತಾ ಜಾತಿ ಸ್ವಾಭಿಸ್ತಾ ಶ್ರೇಷ್ಠ ಉಪಾಯ ಪಣೆ ಪಾಣೆ ಲಯ ಸಮಾಯ ತೊಮದೇ ಪೆನ್ನೈ ಕಿಶೋ ಯಾಪನ ಸು ಸಬ್ ಜಗತ್ ಪರೋ ಹೇ ಜಾಗೋ ಪ್ರಭ ಜೀವಾಭಾಯ ಸಚ ನಾಮ ಸೋಯ ಜನ ಬಾಯ ಸೋ ಸಂದರ್ಶಿ ದತ್ತ ಕವೇತ ನಾನು ಸಗಲ ಶ್ರೇಷ್ಠ ಗಾ ಜೇತಾ ನೀಜಂದ್ರ ಸಬ ತಾಕೇಹ ದೀನ ದಯಾಲ ನಾಥ ಗೋ ನಾಥ ಸಾಕೇ ತಸ್ ಗೋಯ ನಾ ಮಾರೇ ಸೋ ಮುವಾ ಜಿಸ್ ಮನೋ ಮೇ ಸಾರೇ ತಸ್ ತಜ ಅಬ್ರ ಕಾ ಗೋ ಜಾಯ ಸಬ್ ಸಿರ ಏಕ ನಿರಂಜನ ರಾಯ ಜಿಗೀ ಜುಗತ ಜಾಗೇ ಸಬ ಅಂದರ ಬಾಹರ ಜಾನೋ ಸಾಧ ಗುನ್ ನಿಧಾನ ವ್ಯಂತ ಬಾರ ನಾನಕ ದಾಸ ಸದಾ ಬಲಹಾರ ಪೂರ್ಣ ಪೂರಾಯ ದಯಾಲ ಸಬ ಉಪರೋಧ ಕೃಪಾಲ ಅಪನೆ ಕರ್ತವ್ಯ ಜಾನೇ ಆಪ ಅಂತರ ಜಾಮೇ ರಹೋ ವ್ಯಾಪ ಪ್ರತಿಪಾಲೇ ಜೀನ ಭವಾನ್ ಜೋ ಜೋ ರಸ ಸುತ ಸೇ ತ್ಯಾ ದಿಸ್ ಭಾವ ದಿಸಲಾಯ ಮಿಲಾಯ ಭಗತ ಕರೇ ಹರ ಕೇ ಗುಣ ಗಾಯ ಮನಂತರ ವಿಶ್ವಾಸ ಕರ ಮಾನ್ಯ ಕರ್ಣ ಹಾರ ನಾನಕ ಜಾನ್ಯಾ ಜನ ಲಾಗಾರ ಕೇ ನಾಥ ಸಿಯಾಸನ ಬಿರ್ತಿ ಜಾಯ ಸೇವಕೋ ಸೇವಾ ಭವನ ಆಯಿ ಹುಕಂ ಭೂಜ ಪರಮ ಪದ ಪಾಯಿ ಸೇವ ಪರ ನೈ ವಿಚಾರ ಜಾ ಕೇ ಮನ ಬಸೆ ಅಂದ್ರಂಕಾರ ಬಂಧನ ತೋರ ಭಯ ನಿರ್ಭಯ ರಂದನ ಪೂಜ್ಯ ಗುರು ಕೇ ಪೈರ ಏ ಲೋಕ ಸುಖಿ ಪರ ಲೋಕ ಸುಹೇಲೇ ನಾನು ಘರ್ ಪರ ವ್ಯಾಪೇ ಬೇಲೇ ಸಾ ಸಂಗ ಮಿಲ್ ಕರೋ ಅನಂದ ಗುಣ ಗಾವ ಪರ ಪರಮಾನಂದ ರಾಮ ನಾಮ ತತ್ ಕರೋ ವಿಚಾರ ದುರ್ಲಭ ದೇಗಾ ಕರು ಉದಾರ ಅಮೃತ ಭಜನ ಹರ ಕೇ ಗುಣ ಗಾವ ಪರ ಅಂತರಂಗ ಯಹ ಸ್ವಾಟ್ ಪೈರ ಪರ ಪೇಖೋ ನೇರಾ ಮಿಟಿಯ ಗ್ಯಾನ ಮಿನ್ಸೆ ಅಂಧೇರಾ ಸುನಬದೇ ಸಿರ್ದಾ ಬಸಾಬು ಮನ ಛೇ ನಾನಕ ಬಲ ಪಾವ ಹಾಲತೋಯ ಪಾಲತೋಯ ಲೇ ಸ್ವಾರ ರಾಮ ನಾಮಂತರ ಉರ್ತಾರ

ಜ್ಞಾನಾನಗಮಾನ ಪ್ರಕಾಶಾಷ್ಟಪದಿ ಶಾಂತ ಸಂಘಾಂಧ್ರ ಪ್ರಭಿಠಾನಾಂ ಪ್ರಭು ಕಾಲಾಗಾಮಿಠಾ ಸಕಲ ಸಮಯಗಿರಿ ಏಕಸಘಾಟಮಾಹೆ ಅನುಗ್ರಹ ನಾನಾ ದೃಷ್ಟಾಹೆ ನಾವು ನೇತ ಅಮೃತ ಪ್ರಭುಗಾನಾಂ ದೇಹಿ ಮೇ ಸುಖಾಭಿಸರಾಮ್ ಸ್ವರ್ಣ ಸಮಾಧ ಅನತ ನಾದ ಗಹನ್ನ ಜಾಯಿ ಅಚರ್ಭಿ ಸಮಾಧ ತೇನ ದೇಖ್ಯಾ ಸಾವ ದಿಖಾಯ ನಾನಂತ ಜನ ಸೋಜಿ ಪಾಯೇ ಸ್ವಂತರ ಸೋ ಬಹರ್ ಅನಂತ ಕಟಕೃಪ್ಯಾವರಹ ಭಗವಂತರ್ಣಮಾಯ ಆಕಾಶ ಪಯಾಲ್ ಸರ್ವಲೋಕ ಪೂರ್ಣ ಪ್ರತಭಾರ್ ಬಂದಿನ ಪರ್ವತ ಪಾರ್ವಣಂ ಜಯ ಸಿಯಾಗ ತಯಸಾ ಕರ್ಮ ಪೌಣ ಪಾಣಿ ವ ಸಂತರ ಮಾಹೇ ಚಾರ್ ಗುಣ ದಯ ದಿಸೇ ಮತ್ ಸಮಾಹೇ ತಿಸ್ತೇ ಭಿನ್ನೈ ಕೋಠಾಹು ಗುರು ಪ್ರಸಾದ ನಾನ ಸ್ವಭಾವ ವೇದ ಪ್ರಾಣ ಸಿಮ್ರತ ಮೈ ದೇ ಸಸಿಯರ ಸೂರ ನಕ್ಷತ್ರ ಮೈ ಏಕ ಬಾಣಿ ಪ್ರಭು ಕೀ ಸಬ್ ಕೋ ಬೋಲ್ಯಾ ಬಡೋಲ್ನ ಕಮೋ ಡೋಲ್ಯಾ ಸರ್ವ ಕಲಾಗರ ಖೇಲೈ ಖೇಲ ಮೋಲ್ಯಾ ಬಾಹ್ಯ ಗುಣೆ ಅಮೋಲ ಸರ್ವಜೋತ ಮೈ ಜಾಕಿ ಜೋತ ಆರ್ಯೋ ಸ್ವಾಮಿ ಯೋಧ ಬೋಧ ಗುರು ಪ್ರಸಾದ ಪ್ರಮುಖ ನಾಸ ನಾನು ತಿನ್ಮಯ ವಿಶ್ವಾಸ ಸಂಜನಾ ಕಾ ಪೇಖನ್ ಸ ಬ್ರಾಹ್ಮಣ ಸಂಜನಾ ಗೇ ಹೃದಯ ಸಬ್ ಧರ್ಮ ಸಂಜನಾ ಸುನೇ ಸು ಭಜನ ಸರ್ವ್ಯಾಪಿ ರಾಮ ಸಂಗ ರಚನ ಜಿನ್ ಜಾತಾ ತಿಸ್ಕೀಯೇ ರಾಯತ ಸದ್ ಭಜನ ಸಾಧು ಸಬ್ ಕಹತ ಜೋ ಜೋ ಏ ಸೋಯಿ ಸುಖ ಮಾನೇ ಕರ್ಣ ಕರಾಮ ಹಾರ ಪ್ರಭ ಜಾನೇ ಅಂತರ್ ಬಸೇ ಬಾಹರ್ ಬಿ ಯೋ ಹೀ ನಾನಕ ದರ್ಶನ ದೇಖ ಸಬ್ ಮೋಹೀ ಆಪ ಸತ ಕೀಯ ಸಬ ಸತ ತಿಸ್ ಪ್ರಭ ತೇ ಸಗಲಿ ಉತ್ಪಾದ ತಿಸ್ ಭಾವಿತ ಕರೇ ವಿಸ್ತಾರ ತಿಸ್ ಭಾವಿತ ಏಕಂಕಾರ ಅನಂ ಕಲಾ ಲಖಿ ನ ಜಾಯ ಜಿಸ್ ಭಾವಿತ ಸುಲಯ ಮಿಲಾಯ ಕವನ ನಿಕಟ ಕವನ ಕಹಿಯ ದುರಾಪಯಾ ಬಾ ಪ್ರಭುರಂತರ್ ಗಾತ ಸಾಬ್ ಜನಾಯ ನಾನಂತ ಜನಾ ಬುಜಾಯೇ ಸರ್ವಭೂತಾ ಪರತಾರ ಸರ್ವನಯನಾ ಪೇಕ್ಷಣ ಹಾರ ಸಗಲ ಸಮಗ್ರಿ ಜಾ ಗಾಥನ ಆಪನ್ ಜಸ ಆಪಿ ಸುನಾಮನ ಜಾನ ಖೇಲ ಬನಾಯ ಆಗ್ಯ ಗಾರಿ ಗೀ ನೇಮಾಯ ಸಬ್ಗೇ ಮಾತ ಅಲಪ್ತೋ ರಹ ಜೋಗಿಶ ಕಹಿಣಾ ಸು ಆಪೇ ಗಹ ಆಗ್ಯ ಆವೇ ಆಗ್ಯ ಜಾಯೇ ನಾನಕ ಜಾ ಭಾವೇ ತಲಯ ಸಮಾಯ ಇಸ್ತೇ ಹೋಯ ಸೋ ನಾಹಿ ಬುರಾ ಬುರಾ ಕಹ ಹೌ ಕಿನ ಕಶ ಕರ ಆ ಪಲಾ ಕರ್ತೂತಾ ತನಿಕೀ ಆಪೇ ಜಾನೆ ಅಭಿನಯ ಜೀ ಕೀ ಆಪ ಸಾಜ ಧಾರಿ ಸಬ್ ಸಾಜ ಓದ ಪದ ಆಪ ಓದ ಬೋಧ ಆಪನ ಸಂಗರಾಜ ತಾಕಿ ಗದಮಿಂದ ಕಹಿ ನಾ ಜಾಯ ದುಸುರೇ ತಾ ಸೋಜೀ ಪಾ ಕಾ ಸ ಪರವಾನ ಗುರು ಪ್ರಸಾದ ನಾನಕ ಹೋ ಜಾನ ಜೋ ಜಾನೇ ತ ಸದಾ ಸುಖ ಹೋಯ ಆ ಮಿಲಾಯ ಲಯ ಪ್ರಭು ಸೋಯೇ ಓ ತನವಂತ ಕುಲವಂತ ಪತವಂತ ಜೀವನ ಮುಖ ದಿಸರದಾ ಭಗವಂತ ಧನ ಧನ ಧನ ಜನ ಆಯಾ ಪ್ರಸಾದ ಸಬ ಜಗ ತರಾಯಾ